8 ವಾಗಿನ 20 ಮಿನಿಟೇ ನವ ಫಿಲ್ಮಿ ಗೀತನು ಕಾರ್ಯಕ್ರಮ ಚಿತ್ರಲೋಕ್ ನೌವಾಗೆ ಆಪ್ಕೆ ಲಿಯೆ ಫಿಲ್ಮ್ ಸಂಗೀತ ಆಪ್ ಮಾಣಿ ಶಕ್ಷೋ 9:30 ಮಿನಿಟೆ 10 ವಾಗೆ ಛಾಯಾ ಗೀತ ತಥಾ 10:30 ಮಿನಿಟೆ ಢಲ್ತಿ ಜಾಯೆ ರಾತ್.